0: ಗಗ್ಗೆ ದೇವರ ದೇವ ಪಟ ಕೈ ಮೇ ಕರು ಪಟ ಕುಲಾಲ ಸಾಕು ಭಯ ಭಯ ಭಯ ಅರೆ ಮಿಲ್ಕು ತಾವಲರ ಮಿಲ್ಕು ತಾವಲರ ಮಿಲ್ಕು ತಾವಲಾ ಹೋ
1: ಮಹಾರಾಜ ಮಹಾರಾಜ ಕಾಯ ಝಾಲಕ ಕಾಯ ಕಾಯ ಕಿ
0: ಕಾಮ ಕ್ರೋಧ ವಿಂತು ತಾವಲಾ
1: ಅರೆ ಅರೆ
0: ತಮ ಘಾಮ ಅಂಗಾಶಿ ಆಲಾ
1: ಮಹಾರಾಜ
0: ತ್ಯಾನೆ ಮಾಧಾ ಪ್ರಾಣ ಚಾಲಿಲಾ ಅರವಿಂತು ತಾವಲಾ
1: ಮಹಾರಾಜ
0: ಅರವಿಂತು ತಾವಲಾ
1: ಮಹಾರಾಜ
0: ದೇವರ ದೇವ ಕೈ ಮೀ ಕರು ಅರವಿಂತು ತಾವಲ ಅರವಿಂತು ತಾವಲ ಅರವಿಂತು ತಾವಲಾ ಓ ಮನುಷ್ಯ ಇಂಗಳಿ ಅತಿ ದಾರುಣ
1: ಹಾ ಹಾ ಮಂಡ್ಯ ಅತಿ ದಾರುಣ
0: ದಾರುತಾ ಇಂಗಳಿಚಾ ಕಾಯ ಸಂಬಂಧ ನಾಯ ದಾರುಣ ಮಂಜೆ ಭಯಂಕರ
1: ಹಾ ಭಯಂಕರ ಮಂಜೆ ತೋ ಅಭ್ಯಂಕರ ಗ
0: ಅಭ್ಯಂಕರ ಚಾಹಿ ಸಂಬಂಧ ನಾಯ ಅಭ್ಯಂಕರ ನವೆ ಭಯಂಕರ ಮಂಜೆ ಅತಿ ಭಯಂಕರ
1: ಅತಿ ಭಯಂಕರ ಮಂಜೆ
0: ಖೂಬ್ ಭಯಂಕರ
1: ಅನ್ ಖೂಬ್ ಭಯಂಕರ ಮಂಜೆ
0: ಮೈಂದಾಳ ಭಯಂಕರ
1: ಅನ್ ಮೈಂದಾಳ ಭಯಂಕರ ಮಂಜೆ
0: ತುಝ ದಾತ್ ಪಾಡಲ್ಯಾವ ಜೆವಡಾ ತ್ರಾಸ ಹೋಯಿಲ್ ತೆವಡ ಭಯಂಕರ
1: ಬಾಪ್ರೆ
0: ಮನುಷ್ಯ ಇಂಗಳಿ ಅತಿ ದಾರುಣ ಮದನಾಂಗ ಮಾರಿಲಾ ತಿನ್ನ
1: ತಿನ್ನ ಮಂಜೆ ತ್ಯಾ ಖಾಯಚಾಳಿತ್ಲ್ಯಾ ಗಂಗಿನ
0: ಏ ಗಂಗಿಸಾ ಇತ ಕಾಯ ಸಂಬಂಧ
1: ಮಗ ತ್ಯಾ ರಂಗಿನ
0: ಕುಣಾತಾಯಿ ಸಂಬಂಧ ಐತಿ ನ ಮಂಜೆ ತ್ಯಾ ಇಂಗಳಿನ
1: ತ್ಯಾ ಇಂಗಳಿನ ಮಹಾರಾಜ ಇಂಗಳಿ ಮಂಜೆ
0: ಮೋಠಾ ವಿಂಚು
1: ಮೋಠಾ ವಿಂಚು ಅಂದಾಜೆ ಕೆವಡಾ
0: ತುಝಾ ಎವಡಾ ಮನುಷ್ಯ ಇಂಗಳಿ ಅತಿ ದಾರುಣ ಮದನಾಂಗ ಮಾರಿಲಾ ತಿನನ್ ಸರ್ವಾಂಗಿ ವೇದನಾ ಜಾಣ ತ್ಯಾ ಇಂಗಳಿಚಿ ಅರವಿಂತು ತಾವಲ
1: ಮಹಾರಾಜ
0: ಅರವಿಂತು ತಾವಲ
2: ಮಹಾರಾಜ
0: ದೇವರ ದೇವಾ ಕೈ ಮೀ ಕರು ಪುಟ ಮಿದಾವು ಅರವಿಂತು ತಾವಲ ಅರವಿಂತು ತಾವಲ ಅರವಿಂತು ತಾವಲ ಹೋ ಯಾವಿಂತವಾಲ ಉತಾರ
1: ಉತಾರ ಗಂಡ ದೋರ ದುಪಾರ್ತಿ ಆರತಿ ಪಂಚಾರತಿ ವಾಜಂತ್ರಿ ಸಂತ್ರಿ ಮಂತ್ರಿ
0: ಅಸಲಾ ಉತಾರ ಚಾಲತ್ ನಾಹಿ
1: ಮಗ ಏ ಗರಂ ಗರಂ ಪಾವಶೇರ್
0: ಕಾಯ್ದೆ
1: ದೂಧ ದೂಧ
0: ಅಸಲಾ ಹಿ ಉತಾರ ಚಾಲತ್ ನಾಹಿ ಯಾ ವಿಂಚವಾಲ ಉತಾರ ತಮೋ ಗುಣ ಮಾಗೆ ಸಾರ
1: ತಂಬಾಕು ಅಣಿ ಚುನಾ ಖಾಯ್ಚ ಮಾಗ ಸಾರಾ
0: ಏ ತಂಬಾಕು ಚುನೆ ಕಾಯ್ ಕಾಮ ಇತ ತಮೋ ಗುಣ ಮಂಜೆ ಕಾಯ್ ತಮೋ ಗುಣ ಮಂಜೆ ಗರ್ವಾನ ಜರ್ ಛಾತಿತ ಫುಗಾ ಫುಗಲಾ ಸೇಲ್ ತರ್ ಪಿನ್ ಲಾವ್ ಥೋಡಿಸಿ ಹವಾ ಕಮಿ ಕರಾ
1: ಮೀ ಮಾರ್ತೋ ಪಿನ್
0: ಯಾ ವಿಂಚವಾಲ ಉತಾರ ತಮೋ ಗುಣ ಮಾಗೆ ಸಾರ ಸತ್ವ ಗುಣ ಲಾವ ಅಂಗಾರ ನಿಮಿಂತು ಇಂಗ್ಳಿ ಉತ್ತರೇ ಝರ ಝರ ಅರವಿಂತು ಸಾವಲ
1: ಮಹಾರಾಜ್
0: ಅರವಿಂತು ಸಾವಲ ಸತ್ಯವತಾರ್ಯ ಏನ ಅವಘಾ ಸಾರಿಲಾ ತಮೋ ಗುಣ
1: ಬರ ಜಾಲ
0: ಕಿಂಚಿತ ರಾಹಿಲಿ ಫುಣ ಫುಣ
1: ಅಜೂನ್ ರಾಹಿಲಿ
0: ಶಾಂತ ಕೇಲಿ ಜನಾರ್ದನೆ ಪುಂಡಲಿ ಕವರದ ಶ್ರೀ ಜ್ಞಾನದೇವ್ ಪಂಢರಿನಾಥ್ ಮಹಾರಾಜ್ ಕೀ ಜಯ.
3: श्रोते हो ऐकूया ग दि माडगुळकर यांची गीतरचना. संगीत आहे दत्ता डावजेकर यांचं आणि स्वर आहे आशा भोसले यांचा.